0: ಸಖ ಸಬಗಿ ರಾಮನ
1: ಸಬಗಿ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ ಜೀವನ ಘನ ಏಕ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ

ಶ್ವೇತೋಚಿತಾನೇಕ ಗೀರ್ವಾಣ ಪಕ್ಷಂ ಭಜೆ ಘೋರ ಸಂಗ್ರಾಮ ಸೀಮಾಹತಾಕ್ಷಂ ಭಜೆ ರಾಮನಾಮಾದಿ ಸಂಪ್ರಾಪ್ತ ರಕ್ಷಂ ಕರಾಲಾಟ್ಟಹಾಸಂ ಕ್ಷಿತಿ ಕ್ಷಿಪ್ತ ಪಾದಂ ಘನಭ್ರಾಂತ ಭೃಂಗಂ ಕಟಿಸ್ಥೋರು ಜಂಗಂ ಬಿಯದ್ವ್ಯಾಪ್ತ ಕೇಶಂ ಭುಜಾಶ್ಲೇಷಿತಾಶ್ಮಂ ಜಯ ಶ್ರೀ ಸಮೇತಂ ಭಜೆ ರಾಮದೂತಂ.

ಯತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ.